0: ಈ ಮಾಯಾತಿ ಕತ್ತಿ ಸೈಸನು ಇನ್ನಿ ಹಿಡಿನಿ ಚಿಕ್ಕರ್ ತಿಳಿಸಿದ್ರು ಇನ್ನಿ ಹಿಡಿನಿ ಚಿಕ್ಕರ್ ತಿಳಿಸಿದ್ರು
1: ಮೋ ರಾಜ ಹುಚ್ಚು ತಿನ್ನಿ ಪೋನಿ ತಿನ್ನು ರಾಣಿ ಪುಣ್ಯ ಚಟಿ ಖಾಂಡು ಚುಟ್ಟಿ ಕಹಾನಿ ಪೊನೌಲ ಪಿಸೆ ಸ್ವಾಮಿ ಕರಿ ಕರಿ ವಿಸಿನಿ ಕಸ್ತು ತಿನ್ನು ಪ್ರಾಣಿ ಅಪ ನಚಾವು ನ ಪರ ಪರ ಚಾನಿ ಚಾನಿ ಮನ ನಚಿ ಅವತಾ ಕಿನ ಹುಚ್ಚು ಪಾನಿ ಪಾನಿ ಪೈಸ ಠಾಂಕಿತ ಗಾಚ ಅಪ ಸುಹನ್ನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಸ್ ನೆ ಪಹೋ ಕಿ